0: ಎಲ್ಲ ಹಿಟ್ಟಲ ಮಂಗಂತ ಮಕ್ಕಿಲ್ಲು ವಾಮ ಮೆನ್ನ ಬೊಳೆ ಎತ್ತಕೊಟ್ಟ ಸಲ್ಲಿನೇ
1: ಸಲ್ಲಿನೇ ತಮೈ
0: ಕಟ್ಟಿಗೆ ದಾಳ ಬೆಟ್ಟ ರಿಂಗಲ ಹೋಯ್